ಅಮ್ಮತೆಂಬ ಸೇನ್ ಬರ್ಮ ಅಲಿ ಬರ್ಮ ಎಲ್ಲಿ ಬರ್ಮ ಮಗ್ಗದ ಸೇನ್ ಬರ್ಮ ಯಾಜರ ಪ್ರಾಬಿಜೋ ಯಾಜರ ತುಂಬ ಸೇನ್ ಚಿಲಂಬು ದೇಶ್ವಿ